ಲೋಕ ಸರ್ವಜ್ಞ ಶಕ್ತನ ತವತ್ತಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನ ತವತ್ಸಲ.

ಭುಕ್ತಿಕಶೋಭಿತ ಕೃಷ್ಣಂ ನಂದನಂದನಂ ಅಖಂಡ ವಿಭೋತಿ ಕೃಷ್ಣಂ ಸುಂದರನಾಸೌಮೌಕ್ತಿಕಶೋಭಿತ ಕೃಷ್ಣಂ ನಂದನಂದನಂ ಅಖಂಡ ವಿಭೋತಿ ಕೃಷ್ಣಂ ಕಂಠೋಪಕಂಠಶೋಭಿಕೌಸ್ತುಭಕೃಷ್ಣಂ ಕಂಠೋಪಕಂಠಶೋಭಿಕೌಸ್ತುಭಕೃಷ್ಣಂ ಕಲಿಕಲ್ಮಷತಿಮೀರ ಭಾಸ್ಕರ ಕೃಷ್ಣಂ.

ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ

ಶ್ಲೋಕ ವಿನುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯ ನಾದನ ಭಾವ ಭಾವ ರೂಪ ಸ್ವರ ವಿಲಾಸ ಹಾಸ